0: ಕಾಂಗಂದ್ರೆ ಬಿ ಶೀಘ್ರ ಯಾಂಗಲೇ ಮಾರ್ ಅರೆ ತಪ್ಪು ಮ ಎಲಂಗ್
1: ಪಾಲಂಗ್
0: ತರ್ಪಾದೆ ತರೆ ತರಂಚ ಮೋರ್ ಮಲಂ ರಪ್ಪು ಮ ಅಲಂಗ್ ಪಾಲೆ ಗುಸ್ತೆ ಎ ಕಾ ತೋ ತರ ಕಿತಾ ತರ ಬಿಲು ಮಂಗ್ ಕೆನ್ ಕಿನ ಕ ಗುಸ್ತೆ ರಲ್ಲು ಅಮ್ ಎ ಚೋಂಗ್ ಲಾನ ಒಚ್ಚೋ ನಾ ಸಾಕೆ ಸೋಗ ಮೇ ಎಪೆ ಕೋಟ್ ಗಾರಿಯ ಸೋಪನಿ ಕಾಗಿ
1: ಯೇ